ಧುಮುಕಿ ಇಡತಕ್ಕ ಘಟ ಅನದ ಧೈತ್ಯದ ಕಥಾ ಅನದ ಧಾನದ ಧರ ಧರ ಧರ ಧರನ್ನ ಕಿಡತಕ ತರನ್ನ ಕಿಡತಕ ಧ ಧರ ಧರ ಧರ ಧರನ್ನ ಕಿಡತಕ ತರನ್ನ ಕಿಡತಕ ಧ ಧರ ಧರ ಧರ ಧರನ್ನ ಕಿಡತಕ ತರನ್ನ ಕಿಡತಕ ಧ ಬಿಜಲಿ ಕಡಕ್ ಪರನ್ ಪಂಡಿತ್ ಕಂಠೇ ಮಹಾರಾಜ್.

ಧಿನ್ನ ತಿಟ್ಟೆ ಕತ್ತ ಕದ್ದರ್ದ ಧಿನ್ನ ತಿಟ್ಟೆ ಕತ್ತ ಕದ್ದರ್ದ ಧಿನ್ನ ತಿಟ್ಟೆ ಕತ್ತ ಕದ್ದ.